ಕಲ್ಯಾಣ ರಂಗ ಪಾಣು ರಂಗುತ್ತ ಪುಟ್ಟಿ ಬಂದು ರೇ ಲೆಕ್ಕ ಸಾರಿ ಸದು ಪುಟ್ಟಿ ಬಿದ್ದು ರೇ